ಆವಾಸಿ ದೊಲಕ ಕಿವಿಯಲ್ಲಿ ಗದ ಕರಿಯೊಲ್ಲ ಮಜಾಗ ಸಿರೊಲ್ಲ ಬಾಸಿವನ್ನದ ಕರಿಮೋ ಸಜಾತ ಸಿರೊಲ್ಲಿ ಜಿಸಿನಿ ವನ್ನ ಫಸಿ.